0: 육제 고이 식소다이다 한다 그래. 아드는 시부무 싱체 좀 브레카등 사게 있는 맞다 멘션 도지고 포인팅도 좀 그래 아두 좀 이참 미니신싱다 좀 하나까니 나이 담제게.
1: 마카타르 파도자 코이나 사이버 시큐리티 시기 마땅다 무락체게 프라이빗 사이버 시큐리티 트레드 인텔리전스 컴퍼니 사이벌 하이리버 시기 리포트 아마기 마퉁이나 2026 기 줄라이 파오보기 오이나 메저 사이버 트레드 싱 아시기 다타 아시다 인디아 시 에시아 패시픽 리전 기 오이나 세컨 아두가 글로벌리나 9 포지션 데 레이 하이나 하이라이트 토르파 코이나 땡나제 마시기 마땅도 오자 인디아 기 사이버 시큐리티 시기 피범 카람나 레이 아마디 엑잠 포인트 오브 뷰 더나 카람나 잉비아이 하이비기 마땅도 수가이나 탐비오
0: Hojoxi India Adelaide we see a total second largest internet users in the world ni after China gi matungda mage figure hai ta ga di 821 million smoke internet users ni sigi matungda 2026 ki latest report ki matungina smartphone users in India do 1 billion smoke lebo aduna hoji hoji phobuda yang na khangjab report ki matungina ekoi cyber experts in India da yam leite cyber expert ta india da leri je 6556 ka tung leba ko gi neighbor so leba country china da cyber expert se 1.2 lakh smu le adu ga usa da 91000 smu le adu ga russia da 73000 smu le adun cyber gi si gi issue se lakh ma dam dai khoina khang ba si kai no hai da ga di recently operation chindur hai da na last year ko ko gi pakistan da india na precision strike to je si gi strike si da india na ya pakistan gi mapam mapan da strike to ma tung da pakistan retaliation to pu ji ma ko gi misal da gi drone da gi india na loina mid air sta defense to wi ko si da gi pakistan na mak ta da na china gi cyber hackers sing che higher to ga india da cyber attack to no to level last year se adon chinese hackers sing sine india gi ko gi digital infrastructure sing da rbi gi specially adegi SBI gi Bombay Stock Exchange gi Ministry of Finance Ministry of Commerce aduga critical infrastructures me am khudamoina aita ga disro gomba DRDO India gi loi mo critical infrastructures me am ji the whole cyber attack to reba sigi matam ji the India gi cyber expert ai namatak tham 7000 job deba koi cyber expert expert huju ji government of India gi hoina adubu laibu phaba ma Indian singi government pe tau daba government pe daba cyber expert hidden da aita re lo daga laibu cyber expert si lakh mari mulai re me India da ಐದಿ ಗವರ್ಮೆಂಟ್ಗೆ ಇಂಡಿಯಾನ ಹೈಯರ್ ತೋದಬ ಪ್ರೈವೇಟ್ ಸೈಬರ್ ಎಕ್ಸ್ಪರ್ಟ್ ಹೈಬದಿ ಕಂಟ್ರಿಜಿಬು ಯಾಮನ ನುಂಶಿಜಬ ಇಂಡಿಯಾವು ಯಾಮನ ನುಂಶಿಜಬ ಸೈಬರ್ ಸಿಸಿಂಗ್ಸಿನ ಹಂತಕಿ ಆಪರೇಷನ್ ಚಿಂದೂರ್ಗೆ ಮತ್ತುಂದ ಪಾಕಿಸ್ತಾನ ಚೈನೀಸ್ ಹ್ಯಾಕರ್ಸ್ ಹೈಯರ್ ತರುಗ ಲಾಕ್ಬಜಿ ಕೊಯ್ನ ಡಿಫೆನ್ಸ್ ತೌಕಿಕೋ ಅದನ್ನ ಸೈಬರ್ ಸೆಕ್ಯೂರಿಟೀಸ್ದ ಲಾಗಲಿಬ ಇಶ್ಯೂಸಿಂಗ್ಸಿದಿ ಕೈ ಕೈನೋ ಹಾಯ್ತಾಗದಿ ಅಕ್ವಿನ ಲೈರಿಬ ಎಸಿ ಕೊಯ್ಗೆ ಫೋರ್ಥ್ ಇಂಡಸ್ಟ್ರಿಯಲ್ ರಿವಲ್ಯೂಷನ್ ನೇಬಕೋ ಸಿದೈ ಸಿದರಿ ಆಲ್ ಡೇ ಟು ದಿ ಲೈಫ್ದಗಿ ಕೊಯ್ ಅಯುಗ ಮತಾದಗಿ ಹೊರಗ ಹೊರೆ ನು ತುಮಮ್ ದಾಯ್ ಮತಂ ಬೋಸೆ ಟೆಕ್ನಾಲಜಿ ಆತನೆ ಕೊಯ್ನ ಯೂಸ್ ತೌಳ್ಸೆ ಕೊ ಕಂಪ್ಯೂಟರ್ದಗಿ ಹೊರಗ ಲ್ಯಾಪ್ಟಾಪ್ದಗಿ ಮೊಬೈಲ್ ಫೋನ್ದಗಿ ಅವನ ಸಿಸಿಂಗ್ಸಿ ಸೈಬರ್ಗೆ ಲೆನ್ಸ್ದ ಲೈಬ ಪೋತ್ ನಾತನೆಬಕೋ ಅನ್ನ ಲೈಬ ಮರಮ್ನ ಇಂಡಿಯಾದ ಹುಜಿ ಯಾಮ್ತಿನ ಥೋಕ್ಲಿಬ ಇಶ್ಯೂಸಿ ಕೈನೋ ಹಾಯ್ತಾ ಸೈಬರ್ ಹ್ಯಾಕಿಂಗ್ ಸೈಬರ್ ಕ್ರೇಕಿಂಗ್ ಅದಗಿ ಸೈಬರ್ ಸ್ಟೋಕಿಂಗ್ ಅದುಗ ಡಿಜಿಟಲ್ ಪೋಗ್ರಿ ಡಿಜಿಟಲ್ ಪೋಗ್ರಿ ಸಿ ಮರುವಿನ ಬ್ಯಾಂಕ್ ಕುಂಬ ಕೈಗುಂಬದ ಲೋನ್ ಪೀಗನಿ ಅದು ತಗೋನಿ ಹಾರಗ ಫ್ಯಾಕ್ಸ್ ಮೇಲ್ಸ್ ಮ್ಯಾಮ್ ಸಾರಗ ಪೈಸಾ ಲೋಕ್ತೋಪೋ ಅದಗಿ ಆನ್ಲೈನ್ ಗೇಮ್ಬ್ಲಿಂಗ್ ಸಿ ಹುಜಿಗಿ ಯಾಮ್ನ ಅಚೋಗು ಇಶ್ಯೂ ಮುನಿ ಅದಗಿ ಸೈಬರ್ ಟೆರೋರಿಜಮ್ ಕುದಮೋಯ್ನ ಹಾರಕಾಂದ ISI ISI ನ ವರ್ಲ್ಡ್ಗಿ ಮಪಂ ಕುದಿಮುಕ್ತಗಿ ಮಕೋಗಿ ಟೆರೋರಿಸ್ಟ್ಗೆ ಕೆದರ್ಸಿಂಗ್ ರಿಕ್ರೂಟ್ ತೋರಿಸಿ ಸೈಬರ್ ಪ್ಲಾಟ್ಫಾರ್ಮ್ದಗಿನೆ ರೆಡಿಕಲೈಸ್ ತೋರಿಸೆ ಸಿಗುಂಬ ಇಶ್ಯೂಸ್ ಮ್ಯಾಮ್ಸಿನೆ ಅದನ್ನು ಸೈಬರ್ ಸೆಕ್ಯೂರಿಟಿದ ಮರುವಿನ ಅಕೋಯ್ನ ಖಂಗ್ಬ ಯಾವಸಿ ಮಲವಾರ ಹೈಬ ತಾಮ್ಸಿ ಮ್ಯಾಮ್ನ ದುಮ್ ತಾರಮ್ಮನಿ ಮಿಲಿಷಿಯಸ್ ಸೋಪ ಯಾರನ ಕೈಗಿ ಸಿಸ್ಟಮ್ ಸಿದ ಕನಾಗುಮ ಮನ ಹ್ಯಾಕ್ ತೋಗಿ ಹೈತಾಗದಿ ಸ್ಪೆಷಲಿ ಡಿಸೈನ್ ತೋವ ಮಲವಾರ ಮ ಸಾಧ್ಯತೆ ಮಲವಾರ ಸಿಕ್ಕೆನತಿ ಮಿಲಿಷಿಯಸ್ ಸೋಪ ಯಾರ ಹೈಬನಿ ಮಾಗಿ ಪ್ಲಾಟ್ಫಾರ್ಮ್ ದಕ ಅದನ ಸ್ಪೆಷಲಿ ಡಿಸೈನ್ ಸೋಪ ಯಾರ ಮ ಕೈದೌನಬಗಿದಮಕ್ತ ಐಗಿ ಸಿಸ್ಟಮ್ ದೋ ಹ್ಯಾಕ್ ತೌನಬ ಕ್ರೇಕ್ ತೌನಬ ನತ್ರಗನ ಐಗೊಂದ ಯಾರಬ ದತಾ ಸಿಂದು ದಿ ಲಿಂಕ್ ತೌನಬ ಥಿಪ್ ತೌನಬ ಸ್ಪೆಷಲಿ ಡಿಸೈನ್ ತೋವ ಸೋಪ ಯಾರ ಮನಿಕೊ ಸೈಬರ್ ಥ್ರೆಟ್ಸ್ ಇಂಡಿಯಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಸಿಂದ ಥ್ರೆಟ್ ತೌಜತಾಗಸು ಸೈಬರ್ ಗಿ ಥ್ರೆಟ್ ಸಿನ ಮರಮ ವರಕನ ಇಂಡಿಯಾದ ಮಂಗನ್ ತಾಂಗನ್ ಬದಿ ಥೋಕ್ತ್ರಿದನ ಅದನ ಮಂಗನ್ ತಾಂಬ ಥೋಪಗಿ ಇಸ್ಕೆ ಸಮಯ ಹರಕೆ 2019 ಸ್ಟಾ ಬಿಗಾಸಸ್ ಸ್ಪೈ ವೈರ್ ಕೋವ ಶೋಬಯರಮ ಅಮಸಿಕನನ ಸಾಬನು ಹೈತಾದಿ ಇಸ್ರೇಲ್ ಗಿ ಫಾರ್ಮ್ NSO ಗ್ರೂಪ್ ಕೋವನ 2010 ದೇ ಬೋ ಸ್ಪೆಷಲಿ ಡಿಸೈನ್ ತೋಬ ಮಲವಾರಮ ನಿಮಿದಿಸ ಶೋಬಯರಮ ಸಿಗಿ ಬಿಗಾಸಸ್ ಸ್ಪೈ ವೈರ್ ಸಿ ಇಂಡಿಯಾ ಕತ್ತನ ತಿ ಪಿಜಿಬಿ ಗಿ ಲೈಬಕ್ ಸಾಮೆ ಹೆನ ಯೂಸ್ ತೋವಿ ಕೋ ಸಿದ ಇಂಡಿಯಾ ದಸ ಯಾವಿ ಮರುವಿನ ಇಂಡಿಯಾ ಗಿ ಲೀಡರ್ ಓ ಪೊಸಿಷನ್ ಅದುಗ ಇಂಡಿಯಾ ಗಿ ಜರ್ನಲಿಸ್ಟ್ ಖರ ಅದುಗ ಇಂಡಿಯಾ ಗಿ ಇಮಿನೆಂಟ್ ಸೋರಿಬ ಎಕ್ಸ್ಪರ್ಟ್ ಖರ ಗಿ ಮಕೋಯ್ ಗಿ ಡಿಜಿಟಲ್ ಫುಟ್ ಪ್ರಿಂಟ್ ಸಿಂಗ್ ಜೆ ಸಿಗಿ ಬಕ್ಸ್ ಸಂಗ ಕಾಂದ ಫಾರ್ಮೇಷನ್ ಜಿ ಲೋಯ್ನ ಅಟ್ಯಾಕ್ ತೌಬಗಿ ಕೊಯ್ಗಿ ಲೀಡರ್ ಸಿಂಗ್ ದ ಅದುಗಿ ಇಶ್ಯೂ ಮುಲೈ ಅನ ಸೈಬರ್ ಸೆಕ್ಯೂರಿಟಿ ಗಿ ಸಿದ ಕೊಯ್ನ ಹಂಗಪ ಯಾವ ಸಿಂಗ್ ಸಿ ರೀಸೆಂಟ್ಲಿ ಡಾಟಾ ಪ್ರೊಟೆಕ್ಷನ್ ಏಕ್ ಅಮ ಪಾಸ್ ತವೆ 2023 ದ ಕೊ ಅದುನ ಸಿ ಸಿ ಮಯಾಮ್ ಇಂಪಾರ್ಟೆಂಟ್ ವೈಕ್ ತುಗ ಸೈಬರ್ ಸ್ವಾಸ್ಥ್ಯ ಕೇಂದ್ರ ಜಿ ಕರಿನೊ ಅದಗಿ ಕಂಪ್ಯೂಟರ್ ಇಮರ್ಜೆನ್ಸಿ ರೆಸ್ಪಾನ್ಸ್ ತೋ ದಿನ್ ಜಿ ಕರಿನೊ ಅದುಗಿ ಸೈಬರ್ ಹ್ಯಾಕಿಂಗ್ ಸೈಬರ್ ಬುಲಿಂಗ್ ಸಿಗು ಮತಾಮ್ ಸಿಂಗ್ ಸಿ ಅದುಮ್ ಖರ ಯೇಂಗಗ ಅದುಮ ಜಾಮ್ ಕಿ ದಿ ಯಾಮ್ ಕನ್ನ ಲೂನ ಹೋಯ ಅದುಗ ಸೈಬರ್ ಲೋ ಸಿಂಗ್ ಜೆ ಇಂಡಿಯಾ ದ ಕರಂಬ ಏಕ್ ನ ಹ್ಯಾಂಡಲ್ ತೌಗೆ ನ ಸಿಗಿ ಜಿ ಖರ ಜಿ ಯೇಂಗ ಬದಾಯ ಜಾಮ್ ಸನ್ ಪಾಯಿಂಟ್ ಆಫ್ ವ್ಯೂ ದ ಸ್ವಾಯ್ದ ಅದುಮ ಹಾಕನಿ ಐತಮ ಜಗೆ
1: ಮಹಾತಾ

ಅದೊಮ್ನ ಥೋರಂ ತಾಬಿರಿ ಬಸ್ತಿ ಆಕಾಶವಾಣಿ ಇಂಫಾಲ್ಗಿ ಎಫ್ ಎಂ ಸಂಗೈ ಚನೆಲ್ದ ಸಂದೋಕ್ ಚಬ ಗುಡ್ ಮಾರ್ನಿಂಗ್ ಮಣಿಪುರ್ ಲೈವ್ ಫೋನ್ ಇನ್ ಪ್ರೋಗ್ರಾಮ್ಗೆ ಥೌರಂನಿ.

ಶ್ರೀಮತಿ ರಾಧಿಕಾಗಿ ಮೂರ್ತಿಯಸಿ ರಾಜಶ್ರೀ ಭೈಗಚಂದ್ರಗಿ ಮತಂದ ಲಿಂಕಲಂಬನಿ ಮೂರ್ತಿಯಸಿದ ಥೋಲಿಬ ಫಿಜೆಟ್ ಲೈಟಿಂಗಿ ವಾಫಂ ತೋಪ್ನ ತಮ್ಲಗ ಮಸಿಗಿ ತೋಪ್ ತೋಪ ಮಗುಲ್ ಅಮ್ಮ ಸಿಂಥಾಬ ಯಾವದಿ ಮಸಿಗಿ ಮೈಫಮ್ ಮಸಿನಿ ಮೈಫಮ್ ಮಸಿ ಸನಾನ ಹೈದುನ ಸಾಬ ಕೊನ್ಮಾಯಿ ಒಯ್ನ ತೋಪಿ ಮಸಿ

0: ಲಂಬಿ ಇತ್ತೀವ ಚಲ್ಲುಗೆ.
1: ಓಹ್, ಆದ ಅಮ ಊರಿ ಬಸಿ ತೈವಂಗ್ ಮೀನಿ
0: ಐ ಮಾಗಿ ಮನಾಗ್ತ ಹೆಕ್ತ ಚಲ್ಲಗೆ. ಅದುಗ ಐಗಿ ಅವಾಬು ವಾರಿಸೆ ಮಫಮ್ದಲ್ಲಿರಗೆ.
2: ಲೀರೋ ಲೀರೋ ತಾರಗೆ ನತೌದು ಉಬದ ಈಶು ಯಾಮ್ ನುಾಯ್ತ್ರೇನೆ.
0: ಹೇ ತೈಬಂಗ್ ಮೀ, ಐಕೊಯ್ಬು ಪೋಪಿ ಇಮಾನ ಮಚ ಐಕೊಯ್ಗೆ ಚಿಂಜಾಕ್ ಥೀಬ ಚಥೋಗ್ಲಮಿ. ಮಧುದ ಸಜಿ ಮಚ ಅಮ ಇಮಾನ ಫಾಗೆ ಹೊತ್ನರುಬದ ಮಮಾದೊ ಪೈಥೋರಕ್ತುನ ಹೊಚ್ಚಿಲ್ಲೈ. ಅದುಗ ಫನ ಕುಯಿನ ಫುನರಬ ತುಂಗ್ದ ಇಮಾಬು ಮಚೀನ ಲೇಂಗ್ದುನ ಹತೋಗ್ ಪೀಕ್ರೆ. ಪಿಗ್ಲಿಬ ಐಕೊಯ್ನ ಕರಮ್ ತೌನ ಇಚಿಂಜಾಕ್ ಥೀರಗ ಚಾಗನೆ. ಚರಾ ಹೇನ್ಬಸು ನುಮಿತ್ ಮಸಿಂಗ್ ಥಿಂಗಮ್ ಲಕ್ತ್ರೆ. ಇಮಾ ಲೈತ ಬಗೆ ಅವಾಬನೆ, ಚರಾ ಹೇನ್ ಬಗೆ ಅವಾಬನೆ. ಅನಿಯಸಿನ ಪುಲ್ಲಗ ಲೈತಾ ಫಮ್ ಖಂಗ್ರೆ.
2: ಓಂಥೋಪ್ಪಡಿದ ಶಾನ ಖೋಯ್ಸಿ ಪುಕ್ಷಿಯಲ್ಲಿ ಓಂಥೋಪ್ನ ಫಜಕ್ಕಿದ್ರೇದ ಅಮನ ಅಮಬು ಹಾತೋಪದ ಮಿನುಂಗ್ ಸಿಫಾವ್ನದೆ ನತ್ರೌ ಲೈಕಾಯ್ದ ಮೀ ಖನ್ನ ಚೈನಬ ಯಾವುದ ಶಾಂಗಾಗಿ ಮತೌನಿ ಹೇ ಹೈನರಿವನಿ. ಮಮ ಅಮಬು ಹೆಕ್ತ ಹಾತೋಪಿ ಮಚಿಂಜಾಕ್ ಥೀಬ ಹೈಜದ್ರಿಬ ಅಂಗಾಂಗ್ ಸಿಬು ಚರಾ ಹೆಂದುನ ಖಾಂಗನ್ಬ ನಕೋಯ್ ಐಬು ಕರಿತೌ ಹಾಯ್ಬನೋ ಹಾಯ್ರೋ.
0: ಹೇ ತೈಬಂಗ್ ಮೀ ಇಮಾಗಿ ಲಮನ್ ಕುಂಬಿಯು.
2: ಏ ನುಂಸಿರಬ ಹುಯ್ನಾವ್ ಸಾ ಲಾವ್ ಐಗಿ ಇತುಂಗ್ ಇಲೋ ನಖೋಯ್ ನಮಾಗಿ ಲಮನ್ ಸಿಂಗ್ರಿ ಫಾವ ಐಗಿದ ಲೈರೋ ಲಾವ್ ನಖೋಯ್ ನಚಿಂಜಾಕ್ ಥೀಬ ಕೋಯ್ನ ಚಟ್ಪಗಿ ಅವಾಬಸು ಲೈರರೋಯ್. ಐನ ನಖೋಯ್ಬು ನಬುಕ್ ಥನ್ನ ಥನ್ನ ಪಿಜ ಪಿಥಕ್ ತೌಗನೆ ಲಾವ್ ಲಾವ್ ಚಟ್ಸಿ ಲಾವ್.
0: ಯಾಮ್ನ ನುಂಗಾಯ್ಜರೆ ತೈಬಂಗ್ ಮೀ ತುಂಗ್ ಇನ್ನ ಜರಕ್ ಲಗೆ ಐಖೋಯ್ ತೈಬಂಗ್ ಮೀ ನಹಾಕ್ನ ಹಾಯ್ಬದೋ ಐಖೋಯ್ ಆಜರಗೆ.
2: ಲಾವ್ ಲಾವ್ ಲಾವ್ ಚಟ್ಸಿ ಲಾವ್.
0: ಹೌದಿತ್ತಿ ಕಯಾದ ನುಂಗಾಯ್ರಬ ತೈಬಂಗ್ ಮೀನ ಐಖೋಯ್ಬು ಹಾವುರಬ ಚಕ್ ಇನ್ಸಾಂಗ್ ಪಿಜಬಿರೆ. ಇನ್ಹೌಸಿಂಗ್ಸೆ ಮಬುಕ್ ಥಲ್ಲಬನಿನ ಕಯಾದ ನುಂಗಾಯ್ನ ತುಂಬ್ರಿಬನ ಏಂಗುಸೆ. ಐ ನಸೋಲ ಮತಾಯ್ನ ಹುರಾನ್ಬಗ ಲಾಕ್ಲಬ ಸಾಲ. ಏ ಮಸೀದಾ

ಹೈನೈ ಮಿಯಾಮ್ನದಿ ನುಮಿತ್ ಲೈನ್ ಹಾಕ್ಸೆ ಮೈಕೈ ಲೇಪ್ತಬಿ ಮೈಕೈ ಖುದಿಂಗ್ ಓನ್ಬಿ ಲೈರಾಂಗ್ನಿ ಅದುಬು ಲೈರಾಂಗ್ ನಹಾಕಿ ಪುಕ್ಚೇಲ್ಬು ಖಂಗ್ದ ಕನಾಗಿ ವಾಬು ತಾರುನು ಇನುಂಗ್ ನಂಗಾಲಕ್ಪದ ಲೈರಾಂಗ್ ನಹಾಕ್ನ ಯೇಂಗ್ನಬ ಕೋರೌ ಮಹಾಕ್ಸು ಥೋಕ್ಲಕ್ಲನಿ ಒಯ್ಬಿಯು ನಂಗ್ನ ಐಗಿ ನುಮಿತ್ ಲೈ ಮಥಂಗ್ದ ಲೌಬಿರಸಿ ತೆಂಥಾದಗಿ ಸನಾ ಥೋಯ್ ಯುಮ್ ನಾಮ್ನ ವಿಕಾಸ್ ರಾಹುಲ್ ವಿಶಾಲ್ ಥೋಯ್ಬ ಯುಹೇನ್ಬ ಕೆನಿವರ್ ಕೋರೌ ಅನಿಲ್ ಬೋರಿಸ್ ಅಮದಿ ಇ ರಾಹುಲ್ ಮರುಪ್ ಸಿಂಗ್ ಸಿಗ ಪುನ್ನ ತಾಮಿನನಬ ಖನ್ಬಿರಕ್ಪ ಎಸ್ ಎಂ ಎಸ್ ನಾಮ್ಗಿ ನೈತೋಮ್ ಖೊಂಜೆಲ್ದ ಸೋಮೇನ್ ಖ್ವೈರಾಕ್ಪಮ್ನ ಸೈರೆಂಗ್ಬ ಅಮದಿ ಬೋಯ್ ಸೊರೈಶಮ್ನ ಸೈರಾಂಗ್ಬ ಇಸೈ ಖುದೋಲ್ ತಮ್ಜರಿ ಲೌಬಿರಸಿ

ಆಕಾಶವಾಣಿ ಇಂಫಾಲ್ ಹೌಸಿಕ್ ಮುಂಫಮ್ ಅಸಿದ ನಿಂಥೌಜಮ್ ಕುಮಾರ್ ಸಿಂಗ್ನ ಸಕ್ಪ ಲೈಶೋನ್ ಇಸೈ ಅಮ ಸಂದೋಕ್ಚರಿ ಇಸೈಗಿ ಸೈರಿಂಗ್ಬ ಬಿ ಜಯಂತ ಕುಮಾರ್ ಶರ್ಮಾ.

0: जथा जरीब थोरम परेंगी निमिदांग पुंग निपाल लांथोक चगने रेडियो लीला सेलियक अनि लीला से की अहानबा सरुक लीला सनपी गदा बना फंबाग शक्तम लांगबा लिपुनगी लीला कांगबु
1: ये 3,000
2: क्यों भाई
1: मेरी पॉकेट मनी
2: अरे अभी तो सिर्फ 2,000 ही कैश है
1: ए पापा बुलेट ट्रेन के जमाने में बैलगाड़ी चला रहे हो डिजिटल पेमेंट चलाओ है नहीं हाँ सीधे UPI से पेमेंट करो इट्स इजी
2: अरे वाह मुझे भी सिखाओ अपने 1,000 ले जाओ
1: अपना मोबाइल लाओ
2: ले ले
3: भारत करता है डिजिटल भुगतान
4: हर लेन देन अब है आसान
5: कहीं दूर आयुष दया नाना
6: भाषिंग खाएगा HIV टेस्ट और गेट होगा
5: कहीं ना बानी दे HIV टेस्ट और दो इधर
6: इबानी लो होगी अहन मशीन है ना करे अदा इबानी HIV टेस्ट और तो उसे ना ಹೈನರಂಬಾ
5: ನಬಾನಿದಿ ಯಾಂಕುಯಿರೆ ದೈನ ಕಂಗನರಪ್ಪ ಅದುಗ ಕೈಗಿನೋ HIV ಟೆಸ್ಟ್ ತೌದೈದೆ ನಬಾನಿಗಿಸೆ ಅಮನ ಅಮಬು ಯಾಮ್ ತಜನ ದಬೈ ವಾನಿನೆ
6: ಅದೈನ ತೆದ HIV ಟೆಸ್ಟ್ ತೌತೌತುನ HIV ಲೈ ನತ್ರಗ ಲೈತೇನ ಕಂಗ್ತೋ ಪೈಬಸೆ ಯಾಮ್ನ ಫಬ ತಬಕ್ನಿ
7: ಮಸಿ ಹಕ್ಜಾಂಗ್ ಫನ ಲೈಬ ಅಮದಿ ಅಕೊಯನಿಗಿ ತುಂಗಿ ಪಿನ್ಸಿಗಿ ದಮಕ್ನಿ ಅದುನ HIV ಟೆಸ್ಟ್ ತೌದುನ ಇಸಾಗಿ HIV ಸ್ಟೇಟಸ್ ಕಂಗ್ತೋ ಪೈಬಸೆ ರೂಟಿನ್ ಹೆಲ್ತ್ ಚೆಕ್ ಕಕ್ಕಿ ಸರು ಅಮೋ ಹೆಲದಬನೆ
5: ಐಶು HIV ಟೆಸ್ಟ್ ತೌತೌಕ್ನಿಗೆ ದುದಾ ಕೈಗೊಂಬ ಪಾಸಿಟಿವ್ ಆಗದಿ ಮ್ಯಾಮ್ನ ಕಂಗೊಯ್ದ್ರೋ
6: HIV ಟೆಸ್ಟ್ ತೌಬ ಹೈಬಸೆ ಕನ್ಫಿಡೆನ್ಸಿಯಲ್ನಿ ಅದುಗ ನಂಗಿ ಟೆಸ್ಟ್ಗೆ ರಿಜಲ್ಟ್ ಕನಾಮತದ ಹೈದೋ ಅದು ನಂಗ ಏಡ್ಸ್ಗೆ ಮರಮದ ಹೆನ್ನ ಕಂಗಿಂಗಬದಿ HIV ಹೆಲ್ಪ್ಲೈನ್ ನಂಬರ್ 1097 ದ ಕಾಲ್ ತೌಸಲೋ ಅದಗಿ ಅಕುಪ ಮರೋ ಲೋಯ್ನ ಕಂಗನಿ ಚಲಕೇಕೋ
8: ಲೌಮಿ ಸಿಂಗಿ ನುಮಾಯಿರಬ ಪೌಜೆಲ್ ಮಗುಲ್ ಲೈರಬ ಮಚಲ್ ಅನಿನ ಪುನ್ಸಲಗ ಸೇಂಬ ಬುಲೆಟ್ GR ಫಂಗ್ಬಿರಗನೆ ಬುಲೆಟ್ GR ಚಾಯ್ವನ ಲೌಡ ತಾರಕ್ಪ ಮರೇಕ್ ಮನಾ ಕೊಂಚನ್ ಬಿ ಮರು ಚಿಕ್ ಪಿ ಉಟೋಂಗ್ ತಾಬ ಅಮಸುಂಗ್ ವಹಿಕ್ ಪು ಲೈನ ಫನ್ ಬತನತನ ಮತಂ ಕುಯ್ನ ಗಾಥೋಕ್ತುನ ಥಂಬಂಗಮೆ ಬುಲೆಟ್ GR ಚಾಯ್ಬಿದುನ ಲೌಬು ಗಾಥೋಕ್ತುನ ಥಂಬಿಯು ಅಸಿಂಗ್ಬ ಲೌಮಿ ಒಯ್ಬಿರೊ ಕೌಬಿರಗನು ಬುಲೆಟ್ GR ಫಂಗ್ಫಂ ಹಿಲ್ದಾನ್ ಹೌಸ್ ಗವರ್ನರ್ ರೋಡ್ ಪೌನಾ ಬಜಾರ್ ಅಮದಿ ಅದೋಮ್ಗಿ ಮನಾಕ್ ನಕ್ಪ ಹಿದಾಕ್ ಯೋನ್ಫಂ ಸಿಂಗ್

0: ಆಕಾಶವಾಣಿ ಇಂಫಾಲ್ ಹೌಸಿಂಗ್ ನುಮಿದಾಂಗಿ ಪುಂಗ್ ಮಾಪನ್ ತಾರೆ ಮಣಿಪುರಿದ ಪಾವ್ ತಾಬಿರಸೆ
1: ಆಕಾಶವಾಣಿ ಇಂಫಾಲ್ ಆರ್ ಕೆ ಗೋರಾನಿನ ಪಾವು ಪಾಜರಿ ಮುಖ್ಯಮಂತ್ರಿ ಜುಮ್ನಾಮ್ ಖೇಮ್ಚಾನಂಗ್ ಅಸಿ ಅನುರೋಧ ನೌನ ಸಾಬ ಇಮಾ ಕೈಥೆಲ್ ಅಮಸುಂಗ್ ಖುಂದೋ

0: ꯑꯞꯁꯤꯗ ꯄꯨꯊꯣꯛꯑꯒ ꯏꯟꯗꯤꯌꯥꯒꯤ ꯑꯆꯧ ꯑꯆꯧꯕ ꯑꯥꯏ ꯑꯦꯁ ꯑꯦꯜ ꯑꯗꯒꯤꯗꯤ ꯑꯥꯏ ꯂꯤꯒꯀꯣ ꯁꯨꯝꯕ ꯀ꯭ꯂꯕꯁꯤꯗ ꯆꯠꯈꯤꯕ ꯉꯝꯅꯕ ꯍꯥꯏꯇꯥꯔꯦꯅꯦ ꯃꯣꯏꯒꯤ ꯄ꯭ꯂꯦꯠꯐꯣꯝ ꯄꯤꯕ ꯑꯗꯨꯒ ꯃꯣꯏꯒꯤ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ ꯑꯗꯨꯒ ꯃꯣꯏꯒꯤ ꯑꯣꯏꯕ ꯀꯩꯅꯣ ꯑꯗꯨꯒꯨꯝꯕ ꯑꯃ ꯄꯤꯕ ꯉꯝꯅꯕ ꯍꯣꯠꯅꯕ
1: aduga Salgaonkar da 2014 da aduga amuglak ai marira champion hoisagre aduga 2014 gi final da ai na gol amaga chalaga dumaina final do lowa adung manungai ba duran cup se la akanda adung manungai wari kare sum ai ngone sum ningjang jamai da koi draw gi team gi preparation se koi july 3 da gi july 3 da gi koi training hausare se se koi gi local player koi koi manipuri player koi sina koi hausara ga se gi sina koi maximum handa gi squad se koi chance hausare koi draw gi se aduna amatam ju kitang budi khuyong nare aduga koi squad se kitang lingna bana koi mapan da gi koi kerala da gi adagi bangal da gi koi gi indian player kar lojare aduga hause che duran ka pi waina koi foreigner kar ju pasena mind out na koi gi travel isida koi foreigner at home at maina hapaga mo york patangai ri matam se laita bunina at mind toroga dum short time sida koi kitang phajana team je sem le kosena kanna budi honari aduga result so kitang handakti phajara kadra na khalle adagi mayam kanna honari habitare samna haralda aduna let's opt for the best aduga strong support of you manipur gi team goi support of you apaba player goi manipur da gi puthopada mayam punna support of us
2: ai gi mingna sapam nu pongan ba laifam na hingang me ai kai da gi
3: ai anda gi team je koi phajana cme aduga hana gi team do adu phajadi ha bidina te ba adu phajaye hana gi team disu aduga handa gi sinamo kidang hen bra haina khale wa khanda ba aduga foreigner ahum amu chu handa gi yaure aduna moi hum yaure bani na team disu hen strong hoini aduga khoi gi odasaran amadi ozaru bikanta moi ani ne so je yam phajana tapie phajana taktis phajana je to bie aduga game plan and the preparation bajan to hole moina ado ojasaran jina koi gi head coach hoi dine aduga ojaru bikan tasina koi gi goalkeeper coach hoi dine ojaru bikan tase ana keno do biname red army da gi thola ga trau da join to bane ado oja ojasaran jina modum chachil de soir me aduga andegi di mamang se gi koi ojasaran ga kunjara kuni trau da aduga ojaru bikan da ga ಅದಕ್ಕೆ ಸಹಿಗದ ನೆಪುಲಿ ಸಹ ಅದು ಇತರಸು ಓಜಾರು ಬಿಂಗಾನಗಿದಗಿ ಅನೌಬಲ ಸೆನ್ ಮಯಾಮಂ ಫಂಗೆ ಅದು ನುಂಗಾಯೆ ಓಜಾರು ಬಿಂಗಾತ ಓಜಾರು ಬಿಂಗಾದ ಸಂ ಪ್ರೆಸೆಂಟ್ ತೌಬಿಯೇದು ಅದಕ್ಕೆ ಹೋಗಿ ಇತರಗೆ ಆಫೀಸಿಯಲ್ ನಚು ಯಾಮ್ ಫಜನ ಹೋಗಿ ಟ್ರೇಟ್ ತೌಬಿಯೇ ಯಾಮ್ ನುಂಗಾಯೆ ಅದುಗೆ ಅದುಮಚು ಹೈನಿಂಗೆ ಅದು ಅದಕ್ಕೆ ದುರನ್ ಕರ್ ಅಸಿದದಿ ಅಕೋಜೆ ಕ್ವಾರ್ಟರ್ ಫೈನಲ್ ಜೆ ಸಂಗನಿ ಹಾನಜು ತಾಜೇ ಅದು ಸಂಗನಬಜು ಹೋನ
4: ಲಾಕದೌರಿಬಾ ದುರನ್ ಕಪ್ ಅಸಿದ ಇಹಾನ್ ಹಾನ್ಬೋಯ್ನಾ ಸರು ಯಾಗದೌರಿಬಾ ಎಫ್ ಸಿ ರೆಂಗ್ದೈನಾ ಕರಮ್ನ ಹೊನರಿಬಾ ಕರಮ್ನ ಶೇಮ್ ಸಾರಿಬಾ
5: ಅಹಂಬದ ಇಸಾಗಿ ಮಿಂಗ್ ಅದುಗ ಇಸಾಗಿ ಡೆಸಿಗ್ನೇಷನ್ ಇಸಾಸೆ ಕರಿ ವೈನ ಲೆಬಿಬನೋ ಹಾಬದೋಮ್ ತಂಗ ಹಾನ ತಂಬಿಯು
6: ಐ ಮಿಂಗ್ ಜನ ಕಾಮೈ ಪಂದಿಗ ದ ಐ ರೆಂಗ್ದೈಗೆ ಕ್ಯಾಪ್ಟನ್ ಅಮಸೋಂ ಗೋಲ್ ಕೀಪರ್ ವೈನ ತೋದೆ
5: ಪಂದಿಕ ಅಕೈ ಅಹಂಬ ದುರನ್ ಕಪ್ ಸಿ ಯಾವ ಗಂಬತಿ ಮಮೋಯಿನ ಹೈಜಬತಾರೆ ಪ್ರಿಪರೇಷನ್ ಸಿದಿ ಕಮೈನ್ ಚಥರಿ
6: ಪ್ರಿಪರೇಷನ್ ಸೆ ಫಜನ್ ಚಥರಿ ಅಂದಕ್ ದುರಾಂಗ ಮಹಾನ್ ಮಸು ಓಯಿಬನಿ ನಾ ಕೋಯ ಯಾಮ್ ಕನ್ನ ಪ್ರಿಪರೇಷನ್ ತೌರಿ ಕಾನ ಮಸು ಪ್ರಿಪರೇಷನ್ ತೌರಿ
5: ಓಕೆ ಯಾಮ್ ಕನ್ನ ಪ್ರಿಪರೇಷನ್ ತೌರಿ ಹೆಬಿ ಅದಗ ಇಂಫಾಲ್ ದ ದುರಾಂಗ ಕಪ್ ಸೆ ಸಮೈನ ಸಿಲಕ್ ಪಸೆ ಅಂದಕ್ ಸು ಅಹುಮ್ ಲಕ್ ಸು ಬೋಯಿನ ಕರಿ ಫೌ ಬಿ ಹಿಮಸಿದಿ
6: ಯಾಮ್ ನೋಯಿ ಇಂಫಾಲ್ ದ ಸಿನ್ ಮಸೆ ಫ್ಯಾನ್ಸ್ ಮ್ಯಾಮ್ ಅಟ್ಮೋಸ್ಫಿಯರ್ ಮಸು ರೈವಲ್ರಿ ಕೋಯ ಅಂದಕ್ ಅಹನ್ ಬ ಮೇ ಸನಾ ದೋ